ಪೆಣಗವಲ ಸಾಂಗ ಕಿತಿ ದಾದಾಶಿಲಗ ಅನ್ ತುಜಾ ರೋಜಸಾ ಅನುಭವ ಅಸುನಿ ಕಿತ್ ಕಿತ್.